0: maybe not. Hi, my name is Siddharth Sharma. I'm your NDTV Automate, your ultimate guide into the world of automobiles and mobility.
1: Hello and welcome to Apple Park. I am so thrilled to be here today. Every day, people around the world rely on our products.
2: Siri AI can find what you need and get more done than ever. And it already works seamlessly with over 300,000 apps.
3: NDTV's big splash at Apple event. NDTV at Apple's biggest upgrade. NDTV app in Apple Global.
4: The Congress government completes 3 years in office while DK Shivakumar marks 100 days as the Chief Minister of Karnataka. A government that began under Siddaramaiah built its political pitch around the five guarantees and has now entered a new phase under DK Shivakumar. From welfare guarantees to infrastructure, from employment to technology, the government is presenting its three-year report card while the new Chief Minister is laying out an ambitious roadmap for Karnataka. So, what has the Congress government delivered in 3 years? What changed when DK Shivakumar took over as Chief Minister? And what does the government promise for the road ahead? When the Congress came to power in Karnataka, its biggest promise was the implementation of the five guarantees. 3 years later, the government says these guarantees have become the foundation of its welfare model. Gruhalakshmi has seen nearly 76,951 crore rupees transferred to 1.24 crore women, with beneficiaries receiving 2,000 rupees every month. Under Gruhajyoti, the government says 30,522 crore rupees has been spent to provide free electricity to 1.67 crore households. Annabhagya has involved 21,054 crore rupees in DBT assistance, supporting food security for 4.44 crore people. The Shakti scheme, meanwhile, has enabled women to make 821 crore free bus trips, with the government spending around 15,735 crore rupees on the program. And under Yuva Nidhi, 1,154 crore rupees has been distributed to support 3.72 lakh unemployed youth. These numbers form the core of the Congress government's three-year welfare pitch. But Karnataka's political story did not remain unchanged. For the first 3 years, Siddaramaiah led the government. His administration's focus was largely centered on welfare, guarantees, and social sector programs. But within the Congress, the question of leadership was always closely watched. DK Shivakumar, the party's state president and deputy chief minister, had been one of the key architects of the Congress's return to power. Eventually, the leadership baton moved. Siddaramaiah stepped aside as chief minister and DK Shivakumar took over the state's top post. The transition marked more than a change of leadership. It brought a different emphasis, greater focus on infrastructure, investment, urban development, employment, and Bengaluru. And DK Shivakumar's first 100 days have been about demonstrating that shift. The government has highlighted a series of measures taken during DK Shivakumar's first 100 days. For students, free bus passes have been introduced. The government has announced plans for 10,000 Bharat Jodo Yuva Sangs aimed at strengthening youth engagement. On housing and property, the government has proposed one-time building approvals for homes of 2,400 square feet and above, along with measures relating to conversion from B Khata to A Khata. On government employment, recruitment has been initiated for 72,000 vacant positions. On law and order, special anti-rowdy squads have been formed across police circles. And for Bengaluru's infrastructure, 2,000 crore rupees has been sanctioned for road improvements. The message from the new administration is clear. Welfare must continue, but growth, jobs and infrastructure must now move faster.
5: ಸೊ ಈ ವಿಧಿ ಇಲ್ಲದೆ ಜನಕ್ಕೆ ನಾವು ಸ್ವಲ್ಪ ಸರ್ಕ್ಯುಲೇಷನ್ ಆಗಲಿ ದುಡ್ಡು ಅಂತ ಕೊಟ್ಟು, ಬಟ್ ಸ್ಟಿಲ್ ವಿ ಆರ್ ನಾಟ್ ಸ್ಟಾಪ್ ಡೆವಲಪ್ಮೆಂಟ್, ವಿ ಆರ್ ಮ್ಯಾನೇಜಿಂಗ್, ವಿ ವಿಲ್ ಮ್ಯಾನೇಜ್. ತಿರ್ಗಾ ನಾನು ಎಲ್ಲ ಎಮ್ ಎಲ್ ಎಸ್ಗೆ ಹೇಳಿದ್ದೀನಿ ಯಾವ ರೀತಿ ನಾವು ಮಾಡ್ತೀವಿ ಅಂತ, ಎಲ್ಲರಿಗೂ ಒಂದು ನಂಬಿಕೆ ಬಂದಿದೆ. ವಿಲ್ ಕಮ್ ಅಪ್ ದಿಸ್ ಆರ್ ದ ಚಾಲೆಂಜಸ್, ಕನ್ವಿನ್ಸ್ ದಿ ಪೀಪಲ್, ವಿಲ್ ನಾಟ್ ಕನ್ಫ್ಯೂಸ್ ದಿ ಪೀಪಲ್, ವಿಲ್ ಕನ್ವಿನ್ಸ್ ದಿ ಪೀಪಲ್ ಆ್ಯಂಡ್ ವಿ ಹ್ಯಾವ್ ಎ ರೋಡ್ ಮ್ಯಾಪ್. ಸಿ ನಾನು ಏನು ಅನೌನ್ಸ್ ಮಾಡಿದ್ದೀನಿ, ಆರ್ಥಿಕ ಪರಿಸ್ಥಿತಿನ ಗಮನದಲ್ಲಿ ಇಟ್ಕೊಂಡೇ ಮಾಡಿದ್ದೀನಿ. ನಂಬರ್ ಒನ್, ಯಾವ್ದು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯ ಅದು ಮಾತ್ರ ಮಾಡಿದ್ದೀನಿ. ಸೊ ಹಂಗೆ ಏನು ಮಾಡ್ಬೋದು, ಈಗ ಭೂ ಗ್ಯಾರಂಟಿ ಎಲ್ಲರಿಗೂ ಖಾತ, 26 ಲಕ್ಷ ಮನೆಗೆ ಬೆಂಗಳೂರು ಸಿಟಿಲಿ ಮನೆ ಬಾಗಿಲಿಗೆ ಖಾತ ಹೋಗ್ತಾ ಇದೆ. ಎಲ್ಲರಿಗೂ ಕೂಡ ಈ ಖಾತ ಮಾಡಿಕೊಡ್ತಾ ಇದ್ದೀವಿ, ಎಲ್ಲರಿಗೂ ಕೂಡ ಪೋಡಿ ಮಾಡಿಕೊಡ್ತಾ ಇದ್ದೀವಿ, ಎಲ್ಲರೂ ಕೂಡ ದಾಖಲೆಗಳನ್ನು ಒದಗಿಸ್ಕೊಡೋದು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಕಂದಾಯ ಗ್ರಾಮ ಕ್ರಿಯೇಟ್ ಮಾಡಿದ್ದೀವಿ, ಭೂಮಿನ ವಿಲೇಜ್ಗಳನ್ನೆಲ್ಲ ಎಕ್ಸ್ಟೆನ್ಷನ್ ಮಾಡಿ ಅದನ್ನು ರೆವಿನ್ಯೂಗೆ ತಂದಿದ್ದೀವಿ. ಇಡೀ ರಾಜ್ಯದ ಎಲ್ಲ ರಸ್ತೆಗಳನ್ನು ಯಾವ್ಯಾವ ರೆವಿನ್ಯೂ ರಸ್ತೆ ಇತ್ತು ಅದನ್ನೆಲ್ಲ ಗೌರ್ಮೆಂಟ್ ರಸ್ತೆ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದೀನಿ. ಸೊ ಹಂಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಇದು 25-30-40 ವರ್ಷದಿಂದ ಈ ಸಮಸ್ಯೆನ ಬಗೆಹರಿಸಲಿಕ್ಕೆ ಆಗಲಿಲ್ಲ, ಇಂಥ ಅನೇಕ ಸಮಸ್ಯೆಗಳನ್ನು ಇವತ್ತು ನಾವು ಬಗೆಹರಿಸ್ತಾ ಇದ್ದೀವಿ. ಆನ್ಲೈನಲ್ಲಿ ಬೇಡ, ಆಫ್ಲೈನಲ್ಲೇ ನಿಮಗೆಲ್ಲ ಖಾತೆಗಳನ್ನ, ಬೆಂಗಳೂರು ನಗರದ 26 ಲಕ್ಷ ಖಾತೆಗಳು ರೆಡಿ ಇದೆ. ಎಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಸ್ಕ್ಯಾನ್ ಮಾಡಿಸ್ಬಿಟ್ಟಿದ್ದೀನಿ, ನಾನು ಡಿಜಿಟಲೈಸ್ ಮಾಡಿಬಿಟ್ಟಿದ್ದೀನಿ. ಎಲ್ಲರೂ ಕೂಡ ಕಂಪ್ಲೀಟ್ ಅವ್ರ ಫೋನಲ್ಲೇ ಅವ್ರ ದಾಖಲೆಗಳನ್ನು ನೋಡ್ಕೋಬೋದು, ಮನೆ ಫೋಟೋ ನೋಡ್ಕೋಬೋದು, ಖಾತೆದಾರ ಫೋಟೋ ಮಾಡ್ಕೋಬೋದು ಅಂತ. ಇದು ಆಲೋಚನೆ ಮಾಡಿರಲಿಲ್ವ? ಇದನ್ನು ನೋಡಿಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ಎಂಥ ಸ್ಕೀಮ್ ಡಿಕೆ ಮಾಡೋನೇನ್ಬಿಟ್ಟು ನಮ್ಮ ಆಫೀಸರ್ಸ್ನ ಕರೆದು ಅವರು ನಮಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸೋರೆ. ಸೊ ಅದಕ್ಕೆ ವಾಟ್ ಎವರ್ ಐ ಸ್ಪೀಕ್ ನಮ್ಮ ಆಫೀಸರ್ಸ್ ಕ್ಲಿಯರಾಗಿ ಹೇಳಿದ್ದೀನಿ, ನೀವು ಹೇಳೋದು ನನಗೆ ಗೊತ್ತಿದೆ, ಅದು ಇನ್ನೂ 3 ತಿಂಗಳು ಲೇಟ್ ಆಗ್ತದೆ, ಈ SIR ಮುಗಿಬೇಕು. ಅದು ಫಸ್ಟು ನಾವೇನು ಈ ಸ್ಕ್ಯಾನ್ ಮಾಡಿಸಿದ್ವಿ ಡಾಕ್ಯುಮೆಂಟ್ಸು, ಏನಿದ್ದನ್ನು ಡಿಸಿಷನ್ ತೊಗೊಂಡಿದ್ದೀವಿ, ಇದು ರೆಕ್ಟಿಫಿಕೇಷನ್ ಟೈಮ್ ಇದು. ಸೊ ಅದಕ್ಕೆ ನಾವು ಟ್ರಾನ್ಸ್ಪರೆನ್ಸಿ ಆ್ಯಕ್ಟು ಮತ್ತು ಇ ಗವರ್ನೆನ್ಸು ಇದೆಲ್ಲ ಸ್ವಲ್ಪ ಹೆಚ್ಚಿಗೆ ಒತ್ತನ್ನು ಕೊಟ್ಟಿದ್ದೀವಿ, ಇ ಗವರ್ನೆನ್ಸ್ ಡಿಪಾರ್ಟ್ಮೆಂಟು. ಇದನ್ನೆಲ್ಲ ಕಂಪ್ಲೀಟ್ ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಪಕ್ಕ ಮಾಡಬೇಕು ಅಂತ. ಒಂದು 3 ತಿಂಗಳು ಆದಮೇಲೆ ಇದು ರೆಕ್ಟಿಫೈ ಆಗ್ತದೆ. ಪ್ರತಿ ತಾಲೂಕು ಲೆವೆಲ್ ಆಫೀಸರು ಪ್ರತಿ ಪಂಚಾಯತಿಗೆ ವಾರಕ್ಕೊಂದಿನ ಅವ್ನು ಕಂಪಲ್ಸರಿ ಅವ್ನು ಹೋಗಬೇಕು ಅಂತ ಮಾಡ್ತಾ ಇರೋದು ಇದಕ್ಕೋಸ್ಕರವೇ, ಜನಕ್ಕೆ ಹತ್ರ ಆಗಬೇಕು ಅಂತ. ಏನಾದ್ರು ಸಮಸ್ಯೆ ಇತ್ತಂದರೆ ಕಂಪ್ಲೇಂಟ್ ಹೇಳಬೇಕು, ನೀವು ಮೀಡಿಯಾವರಲ್ಲ ಇರ್ತೀರ, ನಿಮ್ಮ ಮುಂದೆ ಹೇಳ್ದಂಗೆ ಇರಬೇಕು, ಜನ ಕ್ವಶನ್ ಮಾಡಬೇಕು. ನಿನ್ನೆ ನಾನು ಹೋಗಿದ್ದೆ ಬೆಳಗ್ಗೆ ಅಷ್ಟೊತ್ತಿಗೆ, 7 ವರ್ಷ 8 ವರ್ಷ 9 ವರ್ಷದ ಮಕ್ಕಳು ಕೆಲಸ ಮಾಡ್ದೆ. ಅವ್ನು ಪೊಲೀಸ್ ಅವ್ನು ಹೇಳ್ತಾನೆ, ನನಗೆ ಪೊಲೀಸ್ ಆಫೀಸರು ಸರ್ ಅದು ಲೇಬರ್ ಡಿಪಾರ್ಟ್ಮೆಂಟ್ ಅಂತ. ಅಂದರೆ ಈಸ್ ನಾಟ್ ಟು ರೆಡಿ ಟು ಟೇಕ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ. ಆ 8 ವರ್ಷ 9 ವರ್ಷದ ಮಕ್ಕಳ ಕೈಯಲ್ಲಿ ಅಲ್ಲಿ ಕ್ಲೀನ್ ಮಾಡಿಸ್ತವ್ರೆ ಅನ್ನೋದನ್ನ ಅವನಿಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ. ಆಮೇಲೆ ಎಲ್ಲ ಅರೆಸ್ಟ್ ಮಾಡಿ ಎಲ್ಲ ತೆಗೆದು ತೀರಿಸಿ ಮಾಡವನೆ. ಹಂಗೆ ನಮ್ಮ ಆಫೀಸರ್ಸು ಎಲ್ಲ ಸ್ಕಿಪ್ ಆಗ್ಬಿಡ್ತಾರೆ. ಆಲ್ಮೋಸ್ಟ್ 45 lakhs to 50 lakhs ವೋಟರ್ಸ್ ಹ್ಯಾವ್ ಬೀನ್ ಲೆಫ್ಟ್ ಔಟ್. ನೌ ದಿ ಆಪರ್ಚುನಿಟಿ ಇಸ್ ಬೀನ್ ಗಿವನ್. ಅದಕ್ಕೆ ನಾನು ಐ ಹ್ಯಾವ್ ಟು ಕೆ ಬಿಗ್ ಡಿಸಿಷನ್ ದಟ್ ವಿಲ್ ಗಿವ್ ದೆಮ್ ಆಕ್ಯುಪೆನ್ಸಿ ದಿಸ್ ಒನ್ ರೆಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಟು ಸಪೋರ್ಟ್ ದೇರ್ ಡಾಕ್ಯುಮೆಂಟ್. ಆ್ಯಂಡ್ ಗೌರ್ಮೆಂಟ್ ಈಸ್ ವೆರಿ ಪ್ರೋ ಆಕ್ಟಿವ್ ಸಪೋರ್ಟಿಂಗ್ ದಿ ಎಲೆಕ್ಷನ್ ಕಮಿಷನ್. ವಿ ವಾಂಟ್ ಎವ್ರಿ ವೋಟರ್ ಟು ಹ್ಯಾವ್ ಇಟ್ಸ್ ರೈಟ್.
4: The government under DK is now looking beyond the guarantees. On the social welfare front, the government is targeting 5 lakh free house sites for the rural poor, along with housing for homeless SC/ST families. Technology is another major focus. The government has announced plans for India's first government AI university in Bengaluru, AI curriculum from class 6 onwards, and 5 global technology centers outside Bengaluru. The objective? To ensure that Karnataka's technology story is no longer restricted to Bengaluru.
5: I'm a chief minister. He's a businessman. Power project martha idare illi. ಸಿಮೆಂಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಬೇಕಾದಷ್ಟು ಪವರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ. ಆ್ಯಸ್ ಎ ಚೀಫ್ ಮಿನಿಸ್ಟರ್ ಬಂದು ಈ ಲೈಕ್ ಟು ಕಾಲ್ ಆನ್ ಮಾಡಬೇಕು, ನಾನು ಬೇಡ ಅಂತ ಹೇಳೋಕ್ಕಾಗ್ತದ? ಕಾನೂನು ಪ್ರಕಾರ ಎಲ್ಲೋನು H1 ಏನಾರು ಇತ್ತು ಅಂದರೆ ಕಾನೂನು ಪ್ರಕಾರ ಬಿಸ್ನೆಸ್ ವೈ ಶುಡ್ ಐ ಸ್ಟಾಪ್ ಸಮನ್, ಹೌ ಕ್ಯಾನ್ ಐ ಸ್ಟಾಪ್ ಸಮನ್ ವೆನ್ ಇಸ್ ಎ ಗ್ಲೋಬಲ್ ಟೆಂಡರ್ಸ್ ವಿ ಆರ್ ಕ್ರಿಯನ್ ದೇ ವಿಲ್ ಕಾಲ್. ಸೊ ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ಭೇಟಿ ಮಾಡಬೇಕು ಅಂತ ಬಂದಾಗ ಐ ಶುಡ್ ನಾಟ್ ಸಿ ಫಾರ್ ಮೀ ಇನ್ವೆಸ್ಟ್ ಮೀನ್ಸ್ ಇಸ್ ಇಂಪಾರ್ಟೆಂಟ್. ನನಗೆ ನಮ್ಮ ಪಾರ್ಟಿಯವರು ಯಾರು ಕ್ವಶನ್ನು ಮಾಡಿಲ್ಲ, ರಾಹುಲ್ ಗಾಂಧಿನೂ ಕ್ವಶನ್ ಮಾಡಿಲ್ಲ. ಅದು ಲೇಬರ್ ಡಿಪಾರ್ಟ್ಮೆಂಟು ಅವದೇ ಆದ ರೀತಿಯಲ್ಲಿ ಹಿಂದೆ ವಿತೌಟ್ ಬ್ರಿಂಗಿಂಗ್ ಟು ದಿ ಕ್ಯಾಬಿನೆಟ್ ಆ್ಯಂಡ್ ಟೇಕಿಂಗ್ ಫೈನಾನ್ಸ್ ಕನ್ಕರೆನ್ಸಿಂದ ಮಾಡಿದರು. ಅದು ಎಲ್ಲ ನಮ್ಮ ಇಂಡಸ್ಟ್ರೀಸು ಬೇರೆ ಬೇರೆಯವರೆಲ್ಲ ಬಂದು ಇದ್ರ ಬಗ್ಗೆ ಮಾತಾಡಿದ್ರು. ನಮ್ಮ ಸ್ಟೇಟ್ಗೂ ಕೂಡ ಭಾಳ ದೊಡ್ಡ ಫೈನಾನ್ಷಿಯಲಿ ಎಫೆಕ್ಟ್ ಆಗ್ತಿತ್ತು. ಯಾರಿಗೆ ಮಿನಿಮಮ್ ಏಜಸ್ ಕೊಡಬೇಕು ಅದು ಕೊಡತ್ತಲ್ಲ, ನಮ್ಮದೇನು ಅಭ್ಯಂತರ ಏನಿಲ್ಲ. ಬಟ್ ಸೆಕ್ಟರ್ ವೈಸ್ ಏನೇನಿದೆ ಅದೆಲ್ಲ ಬೇರೆ ರಾಜ್ಯಗಳದ್ದು ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಅದರ ರಿಯಾಕ್ಸಿನ್ ಮಾಡೋಕ್ಕೆ ಅದಕ್ಕೊಂದು ಕಮಿಟಿ ಫಾರ್ಮೇಷನ್ ಮಾಡಿದ್ದೀನಿ. ಅವ್ರು ಮಾಡಿಕೊಡ್ಲಿ, ಎಲ್ಲಿ ಯಾರಿಗೆ ಆರ್ತೆಯಿಂದ ಕೊಡಬೇಕು ಏನು ಅಂತ ಗಮನದಲ್ಲಿಟ್ಕೊಂಡು ಅದನ್ನು ಬಗೆಹರಿಸ್ತೀವಿ.

0: next big push is manufacturing in Karnataka. An advanced manufacturing cluster in Doddaballapura, spread across more than 4,000 acres, has been proposed with an investment potential of around 20,000 crore rupees. The DK Shivakumar government is also pushing a dedicated textile policy, including a jeans park in Ballari. The larger objective is to take investment beyond Bengaluru and create jobs across Karnataka. Healthcare is another key component of the government's roadmap. The plan includes tele-ICU facilities in all taluk hospitals aimed at taking specialist medical care closer to rural communities. The DK government has also launched the Gruha Arogya door-to-door screening initiative. The stated goal is preventive healthcare, identifying illnesses earlier instead of waiting until patients reach hospitals. But the government's ambitions go far beyond the first 100 days. Under its Mahasankalpa, Karnataka has set an ambitious target, a $1 trillion economy by 2037. Alongside economic growth, the government says it wants to eliminate poverty and school dropouts and bring malnutrition below 5%. And under the Navasankalpa, the government has laid out another set of targets. A proposed 1.5 lakh crore rupee capital investment over 500 days, the creation of 5 new metropolises outside Bengaluru, the acceleration of major water projects including Mekedattu and the Upper Krishna Project 3, and the creation of 5 new Lal Bagh scale green spaces in Bengaluru.
1: ಇವತ್ತು ಕೂಡ ನಾನು ವಿರೋಧ ಪಾರ್ಟಿಯವ್ರಿಗಿರ್ಬೋದು ನಿಮ್ಗಿರ್ಬೋದು, ಒಬ್ರು ಕೂಡ ಯಾಕೆ ಈ ಥರ ಬರ್ತಿದ್ದೀರಿ, ಯಾಕೆ ಟೀಕೆ ಮಾಡಿದ್ದೀರಿ, ಇನ್ನೇನು ಹೇಳಿದ್ದೀರಿ, ಒಳ್ಳೇದು ಬರ್ದಿದ್ದೀರಿ, ಕೆಟ್ಟ ಬೇಕಾದಷ್ಟು ನಿಮ್ಮದೇ ಆದಂಥ ರೀತಿಯಲ್ಲಿ ಬರೆದಿದ್ದೀರಿ, ಅದು ನಿಮ್ಮ ಡ್ಯೂಟಿ ಅಂತ ನಾನು ಭಾವನೆ ಇಟ್ಕೊಂಡು ಮನಸ್ಸಿನಲ್ಲಿ ಒಂದು ಕಿಂಚಿತ್ ದ್ವೇಷದ ಭಾವನೆ ಕೂಡ ಇಟ್ಕೊಳ್ಳಿಲ್ಲ. ನಾನು ಮೊನ್ನೆ ಹೇಳಿದ್ದೀನಿ, ಎಲ್ಲೋ ಭಾಷಣದಲ್ಲಿ ಹೇಳಿದ್ದೀನಿ, ಐ ಬಿಲೀವ್ ಇನ್ ನಾಟ್ ರೀಡಿಂಗ್ ಹಿಸ್ಟ್ರಿ ಆರ್ ರೈಟಿಂಗ್ ಹಿಸ್ಟ್ರಿ, ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಏನಾದ್ರು ಮಾತು ಹೊತ್ತು ಈ ರಾಜ್ಯಕ್ಕೆ ಏನಾದ್ರು ಒಂದು ನನ್ನ ಕೇಳಾದಂತ ಮಾಡಿ ಹೋಗ್ಬೇಕು. ಜನ ಕೂಡ ನನ್ನನ್ನು ನಂಬಿದ್ದಾರೆ, ಹೊಸ ಪೀಳಿಗೆ ಕೂಡ ನಂಬಿದೆ. ಸೊ ಕರ್ನಾಟಕದಲ್ಲಿ ನಾನೇ ನಂದೇ ಆದಂತ ಒಂದು ಕೊಡುಗೆನ ಕೊಟ್ಟು ಹೋಗ್ಬೇಕು, ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅನ್ನೋದು ನನ್ನ ದೃಢವಾದಂತ ಸಂಕಲ್ಪ. ಕರ್ನಾಟಕ ರಾಜ್ಯಕ್ಕೆ ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿದ್ದೆ 2-3 ಸತಿ. ಅವರು ಕೂಡ ಹೇಳ್ತಾ ಇದ್ರು, ಡಿಕೆ ಇಡೀ ದೇಶ ನಿಮ್ಮ ಕಡೆ ನೋಡ್ತಾ ಇದೆ, ಇಡೀ ಕಂಟ್ರಿ ಇಸ್ ಲುಕಿಂಗ್ ಅಟ್ ಯು, ಭಾಳ ಜನ ನಿಮ್ಮ ಹತ್ರ ಬರಬೇಕು ಅಂತಿದ್ದಾರೆ, ನೀನು ಯಾವ ರೀತಿ ಟ್ರೀಟ್ ಮಾಡ್ತೀಯೋ ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಬೇರೆಯವ್ರು ಬೇಕಾದಷ್ಟು ಜನ ಟೀಕೆ ಮಾಡಿದ್ರು, ಏನು ಹಿಂಗೆ ಮಾತಾಡ್ತೀಯ ಅಂತ ಅಂದ್ಬಿಟ್ಟು. ನಾನು ಹೇಳಿದೆ, ಪ್ರೈಮ್ ಮಿನಿಸ್ಟ್ರಿಗೆ ಹೇಳಿದೆ, ಯು ಶುಡ್ ಬಿ ಲಾಜ್ ಹಾರ್ಟೆಡ್. ಆಗೋಗಿ ಬೇಕಾನಂದ ಒಂದು ಕಡೆ ಒಂದು ಮಾತು ಹೇಳ್ತಾನೆ, ಬಿ ಬೋಲ್ಡ್ ಹಾರ್ಟೆಡ್ ವೆನ್ ಯು ಆರ್ ಡಿಫಿಟೆಡ್, ಬಿ ಲಾಜ್ ಹಾರ್ಟೆಡ್ ವೆನ್ ಯು ಆರ್ ವಿಕ್ಟೋರಿಸ್ ಅಂತ. ಈಗ ನೀವು ಕರ್ನಾಟಕಕ್ಕೆ ಒಳ್ಳೇದಾಗಬೇಕಂದ್ರೆ ಹೃದಯ ಶ್ರೀಮಂತಿಗೆ ತೋರಿಸಿ ನೀವು ಸಹಾಯ ಮಾಡಬೇಕು ಅಂತ ಹೇಳಿದೆ. ಆಮೇಲೆ ಪೈ ಕೈ ಕೊಟ್ಕೊಂಡು ಅವ್ರು ಏನು ಹೇಳಬೇಕು ನನಗೆ ಸಂದೇಶ ಕೊಟ್ಟರು. ಕರ್ನಾಟಕ ಸಕ್ಸಸ್ ಆದಾಗ ಇಂಡಿಯಾ ಸಕ್ಸಸ್ ಆಯ್ತದೆ, ಇಲ್ಲಾಂದ್ರೆ ಇಂಡಿಯಾ ಸಕ್ಸಸ್ ಆಗೋದಿಲ್ಲ ಅಂತ ವಾಜಪೇಯಿರವ್ರ ಮಾತನ್ನು ಅವರಿಗೆ ನೆನಪು ಮಾಡಿಕೊಟ್ಟೆ. ಹಂಗೆ ಪ್ರತಿ ಹಂತದಲ್ಲೂ ಕೂಡ ಈ ಸಂದರ್ಭದಲ್ಲಿ ನನ್ನಿಂದ ಇದು ಸಾಧ್ಯ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಿರಿಯ ಲೀಡರ್ಸು, ಇಟ್ ಮೇ ಬಿ ಸ್ಟಾರ್ಟಿಂಗ್ ಫ್ರಮ್ ಎಸ್ ಎಂ ಕೃಷ್ಣ, ಇಟ್ ಮೇ ಬಿ ಸಾವಿಕ್ರಮ್ ರಾಮಕೃಷ್ಣ ಹೆಗಡೆ, ಇಟ್ ಮೇ ಬಿ ದೇವೇಗೌಡ, ಆರ್ ಇಟ್ ಮೇ ಬಿ ಜೆ ಪಿ ಗೌರ್ಮೆಂಟ್, ಎನಿ ಒನ್, ಆಲ್ ಆಫ್ ದೆಮ್ ಆರ್ ಕಾಂಟ್ರಿಬ್ಯೂಟೆಡ್ ಇನ್ ದೇರ್ ಓನ್ ವೇ. ನಾನು ಯಾರ ಕಾಂಟ್ರಿಬ್ಯೂಷನ್ನ ಇಲ್ಲ ಅಲಗೆಳೆದು ಅವ್ರು ಜಾಸ್ತಿ ಅವ್ರ ಕಡಿಮೆ ಅಂತ ನಾನು ಹೇಳಿಕ್ ಸಾಧ್ಯ. ಕನಕಪುರ ತಾಲೂಕು ನಾನು ಬಂದಿದ್ದೀನಿ, ಯು ವಿಲ್ ನಾಟ್ ಬಿಲೀವ್, ಇಡೀ ನನ್ನ ಕ್ಷೇತ್ರದಲ್ಲಿ ಒಂದು ಇಂಡಸ್ಟ್ರಿ ಇಲ್ಲ, ಒಂದು ಯಾವುದೋ ಒಂದು ಸಣ್ಣ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಒಂದು 1,000 ಜನ 2,000 ಜನ ಕೆಲಸ ಕೊಟ್ಟದ್ದು ಒಂದು ಬಿಟ್ಟರೆ ಇಡೀ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಇಂಡಸ್ಟ್ರಿ ಇಲ್ಲ, ನಾಟ್ ಇವನ್ ಎ ಸಿಂಗಲ್ ಇಂಡಸ್ಟ್ರಿ. ಮೋದಿಯವರು, ನಾನು ಏನು ಮಾತಾಡಿದೆ, ರಾಜ್ಯಕ್ಕೆ ಮಾತಾಡಿದೆ, ದೇಶದ ಬಗ್ಗೆ ಮಾತಾಡಿದೆ, ಹ್ಯೂಮ್ಯಾನಿಟಿ ಬಗ್ಗೆ ಮಾತಾಡಿದೆ, ವಿವೇಕಾನಂದರ ಬಗ್ಗೆ ಮಾತಾಡಿದೆ. ಇಟ್ ಇಸ್ ಡಿ ಕೆ ಶಿವಕುಮಾರ್ ಅಂಡರ್ ಈಸ್ ಪ್ರೆಸಿಡೆನ್ಶಿಪ್ ತಂದು ಈ 5 ಪಂಚ ಗ್ಯಾರಂಟಿ ತರೋಕ್ಕೆ ನಾನೇ ಮೂಲ. ಸಿದ್ದರಾಮಯ್ಯನವರು 10 ಕೆಜಿ ಅನ್ನದ್ದು ಒಂದು ಹೇಳಿದ್ರು, ಮಿ

0: ಮಿಕ್ಕಿದೆಲ್ಲ ನಾನೇ ರೆಡಿ ಮಾಡಿ ನಾನೇ ಕಾನ್ಸೆಪ್ಟ್ ಕೊಟ್ಟು ನಾನೇ ಹೇಳಿ ಮಾಡಿದ್ದು. ಇವತ್ತು ಬಸ್ಸಿಂದ ಇರ್ಬೋದು, ಬೇರೆ ಪ್ರಜಾಸೇವೆ ಇರ್ಬೋದು, ಭಾರತ್ ಜೋಡೋ ಯುವಕ ಸಂಘ ಇರ್ಬೋದು, ಈ ರಾಜ್ಯದ ಮೇಜರ್ ಟೂ ಇರಿಗೇಷನ್ ಪ್ರಾಜೆಕ್ಟ್ಗೆ, ಕಾವೇರಿ ತುಂಗಭದ್ರಕ್ಕೆ ಒಂದು ಹೊಸ ರೂಪ ಕೊಟ್ಟಿದ್ದು, ಕೃಷ್ಣಾ ಯೋಜನೆಯಲ್ಲಿ ರೈತರಿಗೆ ಸುಮಾರು 70,000 ಎಕರೆ ಜಮೀನಿಗೆ ಒಂದು ಹೊಸ ಕನ್ಸೆಂಟ್ ಅಕ್ವಿಷನ್ ಮಾಡಿದ್ದು, ಇವೆಲ್ಲ ನಾನು ಪಟ್ಟಿ ಕೂತ್ಕೊಂಡ್ರೆ ನೀವು ರಾತ್ರಿ ಎಲ್ಲ ಇಲ್ಲೇ ಇರಬೇಕಾಯ್ತದೆ. ಸೊ ಅಂಥದ್ದೆಲ್ಲ ಇದೆ. ಟೈಮ್ ಬಂದಾಗ ನಾನು ಹೇಳ್ತೀನಿ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗೆ, ಐ ಡೋಂಟ್ ಬಿಲೀವ್ ಇನ್ ರೀಡಿಂಗ್ ಹಿಸ್ಟ್ರಿ ಆರ್ ರೈಟಿಂಗ್ ಹಿಸ್ಟ್ರಿ, ಕ್ರಿಯೇಟಿಂಗ್ ಹಿಸ್ಟ್ರಿ.
1: Came to power in Karnataka with a promise of guarantees. Those guarantees remain the centerpiece of its welfare narrative, but with DK Shivakumar now completing his first 100 days as Chief Minister, the government's pitch is expanding from guarantees to growth, from welfare to infrastructure, from Bengaluru to a more decentralized Karnataka, and from today's achievements to a much bigger promise of a $1 trillion Karnataka by 2037. The numbers are now on the government's report card. The next challenge is turning these announcements, investments and long-term targets into measurable outcomes on the ground. 3 years of Congress, 100 days of DK Shivakumar, and a new political and economic roadmap for Karnataka.